ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿದ ತಕಡಿ

0: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಅಪನ ಮೃದಂಗಂ ಲೈವಿನ್ಯಾಸಂ ಕಾ ಸಮಾಪನ್ ಸಂಕೀರ್ಣ ಚಾಪು ತಾಳ್ ಸೇ ಕರ್ ರಹಾ ಹೈ.
1: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಕಂಕ್ಲೂಡ್ಸ್ ಹಿಸ್ ಲಯ ವಿನ್ಯಾಸಂ ಆನ್ ಮೃದಂಗಂ ವಿತ್ ಸಂಕೀರ್ಣ ಚಾಪುತಾಳಂ.